0: ಏತ್ತ ಗಾರಿ ಗಾರಿ ಗಾರಿ ಸೀ ಸರಿ ಸರಿ ಸನಿ ಸಾನಿ ಸಾನಿ ಸಾನಿ ಅನ್ನಿಯ ಮಾಗರಿ ದನಿ ದಬಮ ಗಾರಿ ದನಿ ದಬಮಗ ಸೀ ಸನಿ ದಬಮ ಪದ ಏತ್ತ ಗಾರಿ ಗರಿ ಗರಿ ಗರಿ ಗರಿ ಗನಿ ಸರಿ ಸರಿ ಸರಿ ಸರಿ ಸರಿ ದಾನಿ ಸನಿ ಸನಿ ಸನಿ ಸನಿ ಅನ್ನಿಯ ಶ್ರೀ ಗರಿ ಸನಿ ದಾರಿ ಸನಿ ದನಿ ಸನಿ ದಬ ದಾನಿ ದಬ ಮಮ ಪದ ಪಾದರಿ ದಾನಿ ಹೇತ್ತ ಗರಿ ಗರಿ ಸನಿ ಸನಿ ಸರಿ ಸರಿ ದನಿ ಅನ್ನಿಯ ಮಮ ಗರಿ ಗರಿ ಸರಿ ಸರಿ ನಿಧ ನಿಧ ದೇತ್ತ ಗಾರಿ ಸರಿ ಸನಿ ಸಾನಿ ದನಿ ದಬ ಅನ್ನಿಯ ಮಾ ಪದ ಪಾದನಿ ದಾನಿ ದನಿ ಸರಿ ದೇತ್ತ ಗರಿ ಮಗ್ಗರಿ ದಿಗ ಗರಿ ದಿಸ ಸನಿ ಅನ್ನಿಯ ಸರಿ ಗರಿ ದಿಸ ಗರಿ ದಿಸ ಸನಿ ದನಿ ದೇತ್ತ ಸಿಗರಿಗ ಅನ್ನಿಯ ಪದ ಪದ ದೇತ್ತ ಸನಿ ಸನಿ ಅನ್ನಿಯ ನಿಧನಿ ದೇತ್ತ ಅನಿಯ ದೇತ್ತ ಅನಿಯ
1: പ്രിയപ്പെട്ട ശ്രോതാക്കളെ, റേഡിയോ മലബാറിന്റെ മധുരഗീതങ്ങളിലൂടെ നമ്മൾ അടുത്തതായി കേൾക്കാൻ പോകുന്ന ഗാനം 1977 മധുരസ്വപ്നം എന്ന സിനിമയിൽ നിന്നുള്ളതാണ്. പിടിച്ചാൽ പുളിങ്കൊമ്പിൽ പിടിക്കണം, കുടിച്ചാൽ ഇളനീര് കുടിക്കണം എന്ന് തുടങ്ങുന്ന വരികൾ എഴുതിയത് ശ്രീകുമാരൻ തമ്പി. സംഗീതം MK അർജുനൻ, പാടിയത് ജോളി അബ്രഹാം, അമ്പിളി രാജശേഖരൻ.